ಪಿತಾಂ ಪಂಡಿತಾಂ ತುಮ್ಮಾಂ ಪ್ರೀತಮೇವ ಸಮೀಪಿತು ಸಭ್ಯೇ ಪುರೋಹಿತಂ ಚ ಕಪಾಃ.